0: but the ultimate is that ehia ma wo ya brabo
1: mu yesu ehia me ma e wo ya brabo mu
0: di ma no hu se mo ye ma na mo mrem ho ase en shi ye tumi ase
1: en a be man so hu no se se wo sa tumi na wo so ba shase no
0: yeah.
1: Wo ase dia e ma wo ye kandifo wo fie it is ase dia no e wo so hwese wo be ye ni nyina pepe pa asem kama ho
0: me ka wo be ka dia
1: e ye ko ni sa.